ಕತ್ತಾ ದಿ ಗೆನ್ನಧಾ ಗಣನ ಕತ್ರಗಡೇ ತಾ ತಕತ್ರಗಡೇ ತಾ ಘ ದಿ ಗೆನ್ನಧಾ ದೀನಾ ಗಣನ ಕತ್ರಗಡೇ ತಾ ತಕತ್ರಗಡೇ ತಾ ಘ ದಿ ಗೆನ್ನಧಾ ದೀನಾ ಗಣನ ಕತ್ರಗಡೇ ತಾ ತಕತ್ರಗಡೇ ತಾ ಘ